0: ಮಗ ದಿಂತ ತಂತ ದಿಂತ
1: ವಾ ಅರೆ ಹಾ ಅರೆ ಮೂತಿ ಮೀದ ಮೀಸಮುನ್ನ ರಸಮುನ್ನ ಜಬರ್ದಸ್ತಿ ಗಬ್ಬ ಮಿರ್ರ ಅರೆ ರೌಡಿಲೈನ ಕಡಿಲೈನ ಸಹೋ ಅಂಟು ಸಲಾಂ ಕೊಟ್ಟು ಸರ್ದಾರ್ ಮಿರ್ರ ಅರೆ ರೇ ಯಮುಡಿಕಿಲೆ ಮಗುಡಿಲೆ.

0: ಅರೆ ಕಾಳಿಂದಿ ಮಡುಗುನ ಕೃಷ್ಣುಡು ಅಡುಗಿಡಗ
1: ಬಳಿ ಬಳಿ ಬಳಿ
0: ಹೇ ಗೋಪಿ ಕಲ್ಲಿ ಆಡಾರು ಹಾಯಿಗ ಭಯ ಪಡಗ
1: ಬಲೆ ಬಲೆ ಬಲೆ

ಮನುಗಾ ಅರ ತಿಂತ ತಂತ ತಿಂತ ಅರೆ ಮೂತಿ ಮೀದ ಮೀಸಲ್ನ ರೋಸಲ್ನ ಜಬರ್ದಸ್ತಿ ಗಬ್ಬರ್ ಅರೆ ರೌಡಿ ಲೈನ ಕೇಳಿ ಲೈನ ಸಾಹೋ ಅಂಟು ಸಲಾಂಗುಟ್ಟಿ ಸರ್ದಾರ್ ನಿರ ಅರೆ ರೇಯ ಮುಡಿಕಿನ ಮಗುಡಿ ನಿರ.